0: ಲೋಕೆ ವಾಟ್ ಎವರ್ ಫೇಮಸ್ ಸುದು ಕೊಚ್ಚಿಗೆ ದವಲ್ ಶೋಯ್ಕ
1: ಯೋಕೆ ಬಲಿಂಗ್ ಎನ್ನುವ
2: ಓದಾತ್ ಆಫ್ ದ ರೇ ಶೂ ಲೋಕೋಚೆ
1: ಇಟಾಲಿಯನ್ ಎನ್ನುವ
3: ಚಾ ಫಸ್ಟ್ ಟೈಮ್ ಅಪಿತ್ತ ಹನ್ನ ಸೀತ್
1: ಇದಕ್ಕೆ ಕೊರಿಯಾ
4: ಸುದು ಕೊಚ್ಚಿ ಮಾನಿ ಸರಾಂಗೆಯೋ
1: ಜಪಾನ್
5: ರೊಮೇನಿಯಾ
0: ලෝකෙටමයි කයි සැනකෙලියක් තමයි සියත හොට් ඇන්ඩ් ස්පයිසි විත් සුදු කොච්චි
1: සතිය දවස්වල හවස දෙකට
4: සුදු කොච්චි මරු

0: ಬೇಬಿ ಸ್ವಾಭಾವಿಕಾಯಿ ಆರಕ್ಷಿತಾಯಿ
1: ಅಮೆರಿಕ ಎಕ್ಸತ್ ಜನಪದ ಎಕ್ಸತ್ ರಾಜಧಾನಿಯ ಇಟಾಲಿಯ ಆಸ್ಟ್ರೇಲಿಯಾವ ನವಸೀಲಾಂತಿ ಸಿಂಗಾಪೂರ್ವಾಗಿ ರಟವಲ್ ದಾ ಹತ್ತಗಟಮಿಯಾವನ ಅಪೇ ಅಲುಮಿಕ್ಸ್
2: ಅಲ್ಯೂಮಿನಿಯಂ ಓಣ ತರಾಮ್ ಅಲುಮಿಕ್ಸ್ ನಮ್ ಇಸ್ ತರಾಮ್
3: ಸೆಮಟ್ ಅತದುನ್ ಗಮನಟ್ ಜವಯದುನ್ ರಟಟ್ ಪನದುನ್ ತಿಸ್ ವಸರಕ ವಿಶಿಷ್ಟತ್ವೆ ಅಭಿಮಾನಯ ಪೀಪಲ್ಸ್ ಲೀಸಿಂಗ್ ವಿಶ್ವಾಸೆ ಪ್ರಮುಖಯ
4: ಡಬಲ್ ಪೊಕೆಟ್ ಈ ಮಧ್ಯೆ ಡಬಲ್ ದಾಳ ಕಾಂಗ
5: ಬದೇಕಿಟಿಯೇ ಡಬಲ್ ಡಬಲ್ ಸಿಂಧು ಓರಾಲಹಾಮಿ ಒನ್ ಅಂಡ್ ಓನ್ಲಿ ಸಿಂಧು ಸಿಯದ
6: ಸತ್ಯ ದವಸ್ ಪಹೇಮ ಉದಯ ದಹಾಯಿಂದಲ ದವಸ್ ದುಲಹಾಮಿನ ಕಾಲ
2: ಅನುಗ್ರಹಯ
7: ಸಿಲ್ಲಾರೆ ಚಂದಾರೆ
2: ತಿಲಕವರ್ಧನ ಟೆಕ್ಸ್ಟೈಲ್ಸ್.